0: ಅವನ ದೌಡ್ಬೇಕು ಉಣ ಪಡುವ ಅರ್ಕಿ. ಏ ಬಾಪುಡ, ಅರೆ ಈ ಬಾಪುಡ, ಅರೆ ತೂ ಮಿಸ ಕ್ಯಾಂಡ್ ದೌಡ್ವಾರ್ರೆ. ಅರೆ ಏ ಬಾಪುಡ, ಅರೆ ಏ ಬಾಪುಡ, ಅರೆ ಸೂನ್ರೆ, ಅರೆ ಸೂನ್ರೆ, ಏ ಪೆಲ್ಲ, ಅರೆ ಸೂನ್ ಸೂನ್ರೆ.
1: ಪಟ್ಟಿಕೊಳ್ಳಿ, ಈ ಅಕ್ಕ ಪಕ್ಕರೆ ಪೊಲೀಸ್ ಅಚ್ಚಿ.
2: ಪೊಲೀಸ್? ಓಹೋ, କି ପକେଇଲା ଏଇ ମଇଳା ଗୁଡାକ ଉପରେ?
1: ମୋ ମୁହଁରେ କଣ ପଡିଲା?
2: ଖାଲି ବିଷ୍ଟା ଗୁଡାକ,